0: तो न्यें बनास गरे लिदानी लुरी बोगा इधर अगो बई सेनासी ले सुबुदी हबु बई लून लुरिदु लुम अपोलोसु लिदा सुन ले बियाराती रुबई में ले हेमेगे रुबई खों लून हसीगिरुनी हवैया सुन फ्रेंडे हमा गिन्य सुन वानिगो लून हदिगनी काते ले बुईदु बई इधे हगिये में दान ले मेगे वाला हुलाम गहबागरी लिदा क्रिस्तु मबुई गहाँ सुन हा नुम बया बुं मबुई गवान्या हों हा हिंसिंह बुबान्या वों कैसी दुखन लेगी क्रिस्तु बिनिलो बुंगी सुन हो गुई हा अली हबरुं गार दत्तो इतरला
1: Ligara da Pablo, lo Filimon.
0: Ao Pablo, le na doirinha boi luegi na purjinha luago Jesu Cristo. Na buirinha yung gara da to, uara luma Timoteo, le waduhe luegi en Cristo, bun. Filimon, le weiri bei insinye won, le ginye wouba lida wadagiman. Gara da to, hontu ginye tila na ligilisi ha ondara gubanya bubinye, keisi tun waduhe apia, luma lun aru kipu, le wapana lida afagoni. Recibi huma areini luma darangilo luma ge wagu chibungiu luma luma ge wabure me Jesu Cristo. Tenki numuti bungiu suwa da lida le narita kum buagu lida na furia idun. Lugundu agamba adina luagu binsi inhabu hon sun ha lani gubanya bungiu luma bafinye luagu wabure me Jesusu. Amuria adina luma bungiu lun ha lan afinye banya luagu Cristo la diga bafinye. Lukayabi lugun faranda kamani sun abini runi le wabihi bay luma gi Jesu Cristo buidu. Niduhe, onwe bu nugunda luma digdago le nida bay luago binsi habu. Lugundu darangi laharu hanigi ha afinye bay luago Cristo bidangi. Lausun garicha na lida Cristo luna niye guni le lumbay badigni bun. Hime inumuti ayumura gwarag na bun luago insi ya buni le wadan bay woni wagua. Au Pablo, le weyali bai leginye dawanyu bai luegi na purisinya luago Jesu Cristo amuria atina buma lun badigun abaflese inu lun onesimu le itara halibai keisi nira lida Jesu Cristo ja furisunrugu lida meha dan le sigi halibai aba meha idamuni mouniti onesimu bun ainti gueto gebegiti bun keisi nu nona hanyen bun larigon resibi bai lubaiti lau ugundani kama hamuga au guanari guberesi birubai. Gunda atina hamuga lun, lerede nun numa ya, lun hamuga leseri bidun nun bevenye gua, sun anahala adaurua, luege napurija ni ugano lelani na salbaruni. Gama lumo mabusa iruntina nadigu nikata magunda aga buguya lau. Luma mala lau ti afosu runi flese ile badigu bainu lau hamuga bigiruni numa. Lun lau ti la bugunda guanari gu. Hafu galanuru mbwai onesimu bwai, luago atirida, lun buma bai la gueto lun sunda, gueto mamargu keisi aba idamuni, keisi katei buiti maati lue idamuni, keisi aba idukai hinsinye guti. Weri titi linsinye nu, lun ti hinsinye ti ma la bun, mamargu keisi grigia, keisi gin aba idukai lida Cristo. Ayin lubaiti barubu balina keisi paana, resibi bai keisi gubairug hamuga au la beresi birubai. Ayin adigali lubai damichi bun, o ahen duwe lubadibu agubura habana. Au Pablo, na birghanye murusun kate le lau nukabu luma ni letira. Na faye rubai bun, lau sun gajara la kamuga narita guagudu nibu luagu duwe igua bab ginye bun gua nu. Aha, ni duhe. Adiga bai flese ile nu. Ama liha bon na nigi keisi iduhe lida Cristo. Na birghanye bun lugundu choruna luagu bagambadi, ani subuditi nun luago badigu bala sigu laule uago bai namuria buma. Aranse haba ginye ubaru nuba. Lugundu aguda batina luago lida lame launabuni bungyu hafuri idun lun nafuri idun furisun rugoginye. Laha nubalun nidi arihon. Mabu igalinya epafura sibun le nouba furisun rugu luege la purichiha luago Jesu Cristo. Mabu igalinya ginye maruko subun arisu taruku demasi luma lukasi ha idera gubalina binilo wabura me Jesu Cristo itarala
1: gara da honra adimure habali eboreu capítulo aba
2: lida me hadale sugu haliboi adimure hati me ha buingi hon wagachagu saragu waiyasu luma lida saragu luyer hadage profeta guento lidomburi lagumuhu danle adimure hali won lida ge liro le ida ge boy ladugai ubo ani rule lulgi bala kalaganti sunkati arufuda lumuti liro buingiu luerugu luguchi luogu lige meme buingiu boy lige adug boli sunkati laulerero le kabafu boy lari ge lachibuni wafigon aba lañuru loige longwere lala buingiu le sunti kabafu siel Nyubuhali lirao mwingi ulu wairi kubaila Hawaii angeli. Lasibi lali kaisi alaga abba iri inyu kutima ati Hawaii. Maria nguti mwingi ni abba wai yasu, lu ni abba angeli.
3: Nire lukuguye, ugunye, buku chihadi.
2: Maria nguligia logu ni abba angeli.
3: Abba badina buku chilungu, ligie me abba isani ni.
2: Ahi tida mehale launa habali ligira maubo wagu arinya gati.
3: Butuko huma sunani angeli gunu.
2: Lani aga hawa gu angeli gu.
3: Adugati lu itar hama lani angeli gu kama garagali. Adugali ge lu itar hama eseri birutinya lu kama watu gemete.
2: Ahi ti lu lira ariya gati etar.
3: Bungiu magumu chaditi baruiha. Eni ama aruiha nile lani na lichatu. Hisi ti le buitu buipun. Yere goli gile buipa buipun. Lige niki bubai. Aule mbungi yute, gibe tima ugunda ni bidum, zugu hau bibiri.
2: Arinya gati ginye?
3: Buguya, abore mi, dida lagume seha, adaka bumuti ho, la ubuha bubadaga isiele. Lagumu chupa sielu, lumo ho, ahi buguya, berege uwa lusu nda, la waya tupublike idendo, babaru cha buboi, keyaba idu, la sansi uwa, keidago, ahi buguya, aba meme madiku. Magumu juboi bibahagani.
2: Maria kutibuingi uniaba woyasu, luniaba angeli.
3: Nyurupa lege nungwele, dari nichugu niebagani, labu ni umubudi.
2: Sunga angeli gu, sifiri gu ya seri viduti nya lumbuingi uhagi. Auna huti nya lumbu, hidera gunia halumbo nya heresi biruni asalbaruni kaisi alaga.
1: Hebreos capítulo 2
2: Lunti luboiti, veteni runtima lun uganu le agamba wa mali bai. Madire iru wa mamu ga luwe imu. Chauru wati liluru dubu ingi ule meha ichugu bai hada age angele gu lida meha amu da. Ani haa adira agubali, madigu hagie gasu lao, abiru hati liganyu bu ingi uhawagu lao iricho. Gubu meti wafaye haluagu wafigo, ahi munigiru wa maa onwe basalbaru ni le resibi wa mali bai. Wabure meguana rugu Yesu Kristu adimure heboi logo asalbaru ni le furumi. Lari gine, haa agambu balin aba hachowuru ni wun logo inaru ni la. Choru kudala liginye buingiu uganu ligine wun, lauburi saini luma saragu milaguru, luma lau sifiri sandu le lichugubi wun, lau amu yeguanu luye ubafu kaisi labuse runi. Michugun lumuti buingiu uba ule lumbu iliabui, Le meme wagu boy wadimure ha labu hagumati ha angeli. Lubare gelira larien heti dan lerero.
4: Kata yanu sa ubire lu basan nerbala hawagu. Kata yanu sa giri gelu beber sebala hawagu. Adiga umuti ya unna bu bahawai ngahili. Gamalumu daigu gata umuti lau wairi bune luma inabese. Rubu muti ya lau jesun kate.
2: Dan lubaiti le lichugu ni buingi sun kate labu ginyo lagumati ha grigia. Migiru tini kata lun le mama baila labugi. Lau sun lira, ariha wamuti logo, mama gilila sun kate nyundu ti lau le luboi bai wuguri. Gama lumo, ariha wamuti Jesus, le adugu bai unna bugu hawai angeli. Daugu, lau wairi guni luma inebese ilogu, owe ni le lasufuri bai. Lau luweri lisi habubungi wong, ahati lun lomwe Kristu hawagu sun grigi. Sun kate anihe ilu buingyo, anilida gieti ginye, anibusienti buingyo lun gafara hama sun liranginyo lida luerigu. Ligia lun tilubwe ibuga, la sufu iru lira buingyo, le Jesu Kristu. Kaisi aba grigia, lun ligia bala aba asalbara gile gumuti. Ligia dandu lubwe le, ona habwe kaiha anua dirubanya, lani aba meme, uguchile. Ligia uwa lubwe nibusi garilan lira u, Bwingi ulun lulaguaru niya kai ibirigu. Arinya gaini.
4: Nadimu ya babu wagu hundi ibirigu. Nere mwabalu wagu kweri hundi na adamu ni.
2: Arinya gati ginye.
4: Nemeni gitu balagu bungi.
2: Arinya gati ginye.
4: Anaha ama isani uhalishku maya bungi yuno.
2: Itara, kai aba meme hama hita hasani gu aba idunyenyo. Itara liyengye, wugri la meha ginye garau wuguti hesusu. Lumeha gayara abayla longwe. Kayara lamuga lagrincha uni lubafu mafia le idange boy liabi oweni hong grigi. Itra linya gidalu muti Jesu Kristu hanufu de grigia. Ha meha agano boya kai idamuni. Laduga hanufu de lue oweni. Mia binti Kristu lun lidere gunia angeligu. Lun lidere gunia laduga ogun Abraham liabi. Lun tilira gasu meha itara lubala kaisi libiri. Luliabi bala. Lun aba melan fadri in ultimat le guflit lau gudeme habu hongrigi lungi la chibuni hafi hongrigia lau le dere geragun lungua logu guru ani kaiti sufri luboi ani hauche gole mafia gueto gayarati ginye lidere gunu alida le ocho wagun.
5: Hebreos capítulo 4
2: gueto luboiti kaya niye kwa la bena hurenyu uon lunga yara la webeluru, lidon emera aguni le erense lalibi buingyo, lunti kouni giwama. Sinyadu kliyemi webeluru, aba wadagi, dame la chiluru oura. Lugundu apurichi ho waliginye uganu, logu ta salbaru ni uon kaisi kubayrigu hon wagichaku. Gama lumu, meseri winti hon hagambu ni ladega mafinye nutinya luago. Ahiti wagele afinye liboi webelu balidon emera aguni le uwagu bailarinya kabuingi.
3: Ligye na afinye liboi, dida niganyi, lwagu mebelu bayala, lidon fulasu le emera guagali.
2: Lausun, gumulani buingi luadig meiluma genveyu le lagumu chubali ladigni ubou. Kaisi laburu dunu atida lereru buingi lwagu lisedungweyu.
4: Aba lemera gugungi ulida gesun lwadi mari lwagu lisedungweyu.
2: Arinya wagoya ligia tida lereru itar.
3: Mebelu mwenyinidu mfulasu le emera guagari.
2: Laudimure iburile, subudi wa muti logo aransi ruwa la mfulasu lani na emera aguni. Haba agrigia, ha wagichagu. Hafrumi atibanya agamba yuganu lani na salbaruni. Mebelu tiyan ladiga magamba dile hawagubwe lubu ingyo. Ligia laransi rubwe bu ingyo amudan lunga yara abailan hebeluru isi grigia lidu emera agu. Lugundu, Adimure hati buingiyo, lida gen le meha larinya kubay Davidi, saragu dan lari gen, tida lereru buingiyo.
4: Kugunyi, ahi hagamba le larinya kubay buingiyo, metara gata homo muhanigi lungu.
2: Ladiga, lungu hamuga rulu muti hoswe fulasu lanina emera aguni honhu Israelina, madimure hayati hamuga buingiyo logo amuweyu. Itara linya lubay iti, anihi ingwa aba emera aguni le gumuti hon lani gu buingiyo. Lugundu, le ebeluri te emera agwa luma buingyo, emera agwa ti lua iluadigmari, itar kai le emera agu meha buingyo lua iluadigmari. Lunti luboi ti wafa agu, lube ebeluru lidung emera agu niligia, faladig liyanli aba wadage, hani hameha mafinye rubali hempulu. Ladiga, miwa tulereru buingyo ani gabafu tugoya. Hamana tu sigu tau, aba efeinto biya agwa ti tamana. Belu tuguya chilutumu wawani, luma wani sifiri. Furangwa guda tumuti sun warita gu luma sun le wabuse rubai. Arufu datai kala tida abai wanigi. Uwati ni kata adigu warigiti lugayara la laramata gu loi larihi buingiu. Furangu tisun kate lun le lumbe laguse ragaduniu. Hesusu le liru buingiu. Le beluha libe sielu. Ligia wafati ebain le tima tima. Ligia lunti lubai derega da gu meme wama lida ligaburi wafinye. Kayara ati gudeme hebala Jesu Kristu. Le wafadi ya uon logu wedebili. Lugundu ligie guanarugu sufriti sunlu uye ucho waguni kai wagia. Gama lumu mafiko unhati. Ligie lunti luwe wayarafadun lao afinya ni lun lala na laruwe habu ingi ule insi habube uon. Lugudeme habu la uon idarego walawame lau laraini lida wemege iru.
5: Hebreos capítulo 5.
2: Ladiga sunfadiri le inyu timabwe anua da hauru giti. Wada agen lun ligia bala wachigiduna ligibu ge buingyo. Lun ginye lichuguni idewe se ilu buingyo loi ginye hauba dinagrigi. Luma adakara gaduni luagu figo. Kai debi lilan fadri guanarigu kai furumi guarigu grigia. Gayara ati gudeme hebulan hon kafigo utia hama achara gadutinya. ani ladga lide bilingwana rugu kaisi frume gorgu grigia gasuginye ladaga ragdun logo lifigon gwanarugu kai gubarigu logo hafigon hibiri grigi siyati ladaragu aba grigia lungo fadrime lenyu tumati laulani lungo buingi wanu adirubalia rule ubaro le lung kaisi meha la susere do lung araon itara linya la susere do luma crisp mama ligia icha gube lungo fadrime inyu tumati laulani lungo buingi ichu gubali ubaro wairi kuti le lung kai bugalarinya guni lung
3: Nira ugugwe, ugunye, ugu shibadia.
2: Arinya katikinye, tida meme liburu to lereru mbuingyo.
3: Fadil uguya, lusundana, itreke melu kisedeko.
2: Da meha le lagana ube Kristu ya ubogo, afuri ya idati ayumuro gwaligia meha la umala lihereti, luma sarago agu iro lubuingyo le gabafu bai, lule sefuru ni lida gen oweni le lumbe la sufuru ni. Aba lagambu ni buingyo ladiga dereke goinyu linya la lungwa lun lugunda buingyo. Lausun liro la buingyo Kristu, chiluti dan lun la rufudu ni lagamba di lau lawandu ni asufriyo ni. Damba iti uwa ragwa li sun sui na gubay, lau la sufriyo, nyumbu iti lun lebu na bayla asalbaru ni le magumu cha di hong sun ha gagamba di banya lun. Aba lanungu ni buingyo Kristu kai fadiri inyu tumati itara kai Melkisedek. Gibeti lunti wariyangu ni hun. Ani heri yangu tilariyangu wagun furangu. Lugundu sinyalangu furande humani. Sigu halisaragu dan lumage hasalbaru. Lunti hamunga gayara halila harufu dahani lereru buingi hong amu. Gama lumu mege gidu narufu dahani ya burikata ile tima meri yangu boi tida ge lereru buingi hun. Irahi gidu lida hafinye. Kaisi irahi yaha gasu ben hatu miligi lubarage hamunga haigi haigi nile digdati. Afinya tinya haguragi ya banya miligi kai irahunyu uwa gili gufranda hamani lereru buingi buidu. Gama lumu, aiki nile digdati haunti haa waina muhaya banya lida hafinye. Hasubuti habu banya lu lereru buingi buidu. Subuti hamai arufu dahani le buidu bai lumu le uribabai.
5: Hebreos capítulo 6
2: Waboru ogon wama lubai tilida wasubuti un tuagu lereru buingi. Igira wama mgei arufu dahani le meri ngubai lebuguru Kristu. Marita kwa wama luaguru gu lebu wafinye. Kaiburi ligiru binadu igaburi le malat lumaburi afinye ni luagu buingyo. Arufu dahani luagu badise lichuguno uhabu habu lugu afinye tinya. Hasa aru hilanya lida ange uwe ni luma lagumu hon lagusera gudini ya buingyo grigi. Ani ligi ya ba wadiga ahi businye buingyo. Grigi ya haresibi hama libe larugo ga abaya weyasu. Ha haucha hamali bai lubafu wingyo, ha resibi hamali bai sifiri sandu, gefenti ya logo ugunda nile hasandiru bai lau halihanu leleru mbwingyo. Luma lubafu ubo ule lumba iliabui. Ahanya abiruha, heren gubai ya hasakriha. Ladiga kaisi gubairi guhamunga hadara gunyeni ya la Kristu logo guruwa. Hadigu ya ginyi ya lumu heherenha grigi ya lau. Ladiga muale achuru balin huya le ahu yubai luagu, Ruligia aba alubahani buiti honga nedegi mibali resibi iti wabini runi luma ge buingyo. Gama lumu ahi ahisha gda hiyu luma lagubri hiduru uwati hula luni kata. Labri haba labu linya ragu buingyo aba melagudu. Lausun wadimra haitara niduhi yunu hinsi ya tinyanu. Afinya tiwa logo itara huba la kai mua le ichu gube nadu buiti. Ani hibihu bai sun abini runi le nyumbu bai huwamu logu wa salbaru. Logundu richakwa tibu ingyo, ani mabule idun lubai le adiga humali bai. Loma isi habuni le arufa da humali bai, lun lau hidre gunia hiduhenyu logu afinyani. Kata ile ahungwa lubai adiga. Businti wa lun itra meme la ka aba hidagen, arufu de afinyani le dari lumu lagumu hon. Lugayara bai la hibihi ni le hagura bai. Mabuse ruti wa lun hamagwa lidun. Buse ya ragutu wa lun haye hani hagaburi ha meha afinye banya logo buingyo. Awanda hama isun asufri yuni luago. Aba heresi biruni le frama selubai buingyo hon. Da meha le frama selubai buingyo lun avra logo labini rubaila. Finyuti luago gwana rugu liri ladiga uwa la amu wairi kutimati luwa ilu lafinyuru luago. Aba larinyago.
3: Nabini rubadi bustarago adiga awme. Lukibe hama baduga wagun.
2: Agura bahati Abrahamu la ugurasu aba leresi biruni le frama selubai buingi ulu. Dan le hafinyo nugrigia logaba le wairi kutima ti hawa hafinyo. ani choru hen lige ti aba kate lau finyu uwa le amu kate ilu la kuti hon. Lige lubo iti, la choru ba li bu ingi ulereru lau finyu. Lugundu, busien la larufu duni furangu won. Wagele lumbe beresi biruni la lagante Abraham. Luago, lagufu li rubo ila lereru. Masansi ruga ni kata lidangi. Rula li bu ingi ulereru won, rule la finyu luago, kayarati vemeni gidun luago binya kate iligi. Ladiga sinyala leye habuingyo. Ani lau kate iligia, sunha nyubi banya lumbuingyo lung hasal baron, gayarati harig dungurasu. Wagele afinya liboy logo emenigini le rula liboy won, agda halumuti emenigini le wawani, dereg dagu, kaisi lagda hano onguru gune ani emenigini ligia, inyuguati, jagurung meme tuwe belu tida li templu buingyo jagata siyalu. Le nyehi lubai lebelu ha Jesusu aba wayasu wawagu luladaru ni uma waba. Ani henye ngueto afadiri ha wawagu ligibu gebuingyu kaisi aba afadiri inyu tumati le libe Melkisedek.
5: Hebreos capítulo 7.
2: Melkisedek le urue lida meha fulasu le giribu isalimu lufadiri nginye buingyu le inyu timabu. Dan le lagiribu dube Abrahamu uriburu guginye. Larige laganye uni uribu hawagu uriwego. Aba lafuri du Melkisedek lubaru. Aba labiniruni. Aba lichuguni Abrahamu aba lidage lidisi fare inti lidage le laganye rubaye lida uribu lu. Mini la iri Melkisedek lida furumi etikate uruwe richagwat. Gama lumu subuti watimeha kaye luruwe te salem. Mini la lira luruwe te darangilu. Ibide wati katanya la meha laguburi gubanya. Ibidia tigine kala lagucha gubanya. Ibidia wati ni kata lubuguru lagura hon, ni lubuguru lomwe. Liye waliro buingi uligia, aba fadiri lusunda. Ariha huma iti logo wairi gula meha Melkisedek. Abrahamu gwana rigule meha wagucha. Rulu muti lidisi fare iti lun lida agen, le laganye rubai hawai uruwe guleda uribu. Segun liluru du Moisesi, fadiri guha ladiga wagun lewe, lunti hagubura hani lidisi fare iti, Hama gen grigia lida ge sun kate, lau sun haduhenyu hama ladiga wagun Abrahamu haladi. Ahenti Melkisedek, lau sun mama lan ladiga wagun lewe, agubura halumuti lidin si fare iti lue Abrahamu, aba labini luni Melkisedek Abraham, le meme buga eresi birubali furama seluma gen buingyu. Ani siente, la sige neruni ni aba luagun, weiri kutima lan le, abini habe sige lau le abini rubwe. Jawada, Fadri guha resi rubali ka lidi si fare iti wugurin gowe ditin. Ahenti logo Melkisedek tatimur halereru buingi logo kai logo aban le vin wangeli. Ani gayarati larinya wagun logo levi hausun fadri guha ladiga wagun ha agubura habali ka la lidi si fare iti gwento logo faji hama niginye lu Melkisedek lida aura le la faji rubali Abrahamu lu. Lugundu lida aba obu barulu mutiabuga Abrahamu ladiga wagun Hamagoro hongi nyabanya, lida lugu budanle lafuri dumboi Melkisedek lubaru. Hada ange fadiri guha ladiga wagun lebi, heresi birei Israeli na liluru du Moises. Lung hamuga buidu la awadiga marikai fadiri gu, memeke ruwa li hamuga lachila agun amu fadiri. Mama libe Aaron, libe Melkisedek. Lugundu, danle la sansi runga fadiri hani, sansi tiginye lurudu. Tarihe leren rubuingi ulogu, Lida gen la amu tribu Israel na lebi Kristu. Aba adiga wagun le uwa gilibwe ni aba hadage afadiri hati. Lugundu subudi wati buidu logu hadage la ladiga wagun huda lebi wabure mehesu Kristu. Ani maria nguti Moisesi ni kata hawago danle ladimure hambo ilogu afadiri hani. Ani furangu timati danle lebi Hesu Kristu lula fadiri haba kaisi Melkisedek. Mama lao aba luru dule aria ngubwe. Gabala ida gen adiga wagun liabwi. Liabwi lula fadiri habwi la lugundu gabafu la lun la bagari du lusunda. Ani haa le larinya kwe buingyo logo Jesu Kristu.
3: Aba fadiri buguya lusunga na itere emelu kisedeko.
2: Kumugu wati lubo iti binadi gumadi le liluru du Moisesi ladiga debiliti ani meseri miiti. Mabafu ti luru du ligia lun la salbaru ninya grigia lida gen afigo. Leme goti ani aba iseri emenigini le buiti mati le ida ngebe gayara la wayara fadulu buingyo. Ani la aba finyu la chouri buingyo emenigini le lu Jesusu bala wafadiri ha hibiri fadirigu mafi nyurua ti da le lichugun boi habara hon. Ahi ti logo Jesusu, le lau boi finyu lichugua lubara lun, lari hen ti da lereru muingyo.
3: Finyu gali muingyo, le abure mi, ani masansi rego luboi, lari tabu, aba fadil buguya, lusu manda.
2: Ligi ya Jesusu luboi achoru luboi, aba daradu buiti mati, lue le frumiet. Hameha hibiri fadirigu, chilutinya agibe dagua, Lugundu kai aba laburi hawegun siyati hasigiro ahinti Jesusu kai miwa la lusunda masigiri ba ilifisi te kai sifadiri lumu ngamu. Lige gayara luboye la salbaru ninya ha ayara fatubanyo lubu ingyo lidangele tima tima ti lusunda. Lugundu gabagari ti sunda lula yumago lubu ingyo awago. Jesusu luboye ti fadiri boye inyu timati le wasubudirubi. Haruma ligia uwa ti uribani lida ni figo. Mitaranti kai gafigo ti inyuru aligia inyu tuma luo isunka ta isielu mitaranti kai hibiri fadiri inyu tuma tinya hagasu boe hadagara gadun sagwejo furumi elogo hafigo ngwanaru lari ge logo hafigo hibiri grigi lubara gelira adaga lumuti Jesusu adaga gaduni abang woyas lusunda dale licha go boe lungwa lulome logo hafigo grigi wugiri hatebli banya Hagi alichu kubanya lilurudu Moisesi kaisi fadri. Ahi tilari ge lidani lurudu, aba lafi nyurubu ingi ulogu lire ulu ladigu ni fadri me, le uwa bai mege iti logu lu sunada.
5: Hebreos capítulo 8.
2: Le sudi ntima abu elida ge sun le warinyo kubai, logani hei laba fadri inyu tumati wama le itarat. Ani nyuruha li luwe ge lome relala na larungi habu ingi usielu. Ani la servi dunya kai si fadiri lida flasu le sandu timabai tida sanduario tima tima to tola digbun wabure me buingiu. Mama to hadiga grigi. Sun fadiri inyo tumati lichuguniwa lun lichugun idewe sei luma dagara gudini lun buingiu. Lige gasu luboi ginye anihi la som kate lunti la dagara gudini Jesu Kristu lubuingiu. Luhamuga nyanyi la Jesu Kristu bowagu mama nyi hamuga fadiri lugundu Anyego fadirigu atakara gudutinya segun lirudu Moises. Fadirigu hagia, hadugu ni hawadigrimai, lumburi kate liyawariguti leburi siyalubai. Subuti wamuti logu iyawa ula, lugundu lubabai ladugunu Moisesi luba buingiyo, aba larinyagun buingiyo lun.
3: Adugu boitia, sunkate, kisi iyawa tona lufutu kumpu, lagu hugu.
2: Gama lumu, wairiguti la fadiriha Jesu Kristu, Sigulau hafadiri hafadiri gu ubowo. Bui tumati daradu le uogu bai labuye haluma buingiu. Ani bui timati ginye furama asele lichugu bai isari daradu ligi. Lugundu, lun hamuga meha buidu lan furumia ti daradu le sunsui na gubai. Memege ruti wa hamuga abanya libia madaradu. Gama lumu, magunda atibuga buingiu lau furumia ti daradu. Ladiga mabafu hama wagichagu lun hagufuliru luma daradu ligi. Aba tilarinya gutida lereru.
3: La mia ganyare habure me bungio. La chile gobeye, luna dudu iseri darada, amalila na huda, luma israele. Mita abai kei darada lena dudu bai hama habuchegu, le veyu le, nare kutubo li hahabu, luna sadaro ni ehitu gie, magufu li bukamuti meha ni darada. Le yeti ligi rubani ya hongua, ni nyelariye bu habure me.
2: Aniha darada le lumbo inadugu ni hama, Linasin Israeli lari gemi buri veyu ligi. Linya lari nyagun aburemi.
3: Nichu kuboy niluludu, lidon hasajuna. Aba menaburuga nitida hanigi. Au wati habungite, hagiye menana. Memege nuwa boy, lularufu da honi wanuagu. Maria muboy wugiri luliduhe. Nilulibini, subudi boy bungi le aburemi. Lugundu hasubudi ruba na sungu boy. Lumo gebe jiri timaa gibi boy. Dari lumun le woi ti mabai adari. Feludu na nuboi guriba ni le hadatu boi. Marita kutugi adiname rabu hafigo lusunda.
2: Adimure hali ligia buingi ulogo aba isari darado. Rura le rugu linya le furumiati kai binadu. Anikata ile binadu haliboi woi ya ligia. Yarafa le rugu linya lun longwe.
5: Hebreos capítulo 10.
2: La duga liluru no Moisesi, liyawa di irigunye, meha burikata ibuiti le meha lumbu ilanidu ni Kristu on grigi. Haluboiti ayarafa dubanya lumbu ingiu, ಲೇದಾಗೆ ಹಾತ ಅನಿಮಾಲುಲೆ ಅದಗರವಾಗದ್ದು ಬೈ ಲುಂಬುಯಿಂಗ್ಯು ಸೆಗು ಲೀಲೂರುದು ಮೊಯ್ ಸೇಸಿ ಸಿಯಂತಿ ಮೇಹ ಊವರಗು ಹಮ ಸುನ್ ಸುಯಿ ನಗು ಬೈ ಏತರ ಲು ಹಮಗ ಗಯರಲ ಲರುಮದಗದುನಿಯ ಲೂರುದು ಲುದಾಗೆ ಹಫಿಗು ಮಸಂದರೆ ಗುಹಯ್ಯ ಹಮಗ ಹೌಂಗ್ವ ಲವ್ ದೂರು ಅಬ ಹಮಗ ಮಸಿಗಿರು ಹಮ ಅದಗರಗದು ಗಮಲೂಮೌ ಸರಿ ವೀತಿ ಅದಗರಗದು ನಿಬುರಿಲೆ ಲು ಲರಿತಗುವಗದುನಿಯ ಲೋಗು ಹಫಿಗು ಸಾಗ ಇರುಮು ಕೈ ಸಿಂಹ ಲುಬೊಯ್ ಲಗಿದರು ನಿ ಹಾತ ಬಾಗಸು ಲುಮ ಹಾತ ಗಾಬರ ಫಿಗೋ ಲಿಗೆ ಲರಿಯ ಗುಬೈ ಕ್ರಿಸ್ತು ಲು ಬುಯಿಂಗ್ಯು ದಾಲೆ ಲೆಬೆಲು ರುಬೊಯ್ ಉಬೋ ವಗು ಫುರುಮಿಯೇ ಲರಿಯಗ ಲೋಗು ಮಬು ಸೇರು ಲ ಬುಯಿಂಗ್ಯು ಮಗುಂದ ಲಿಗಿಯ ಲವ್ ಅದಗರಗದುನಿ ನೀ ಹಾವು ಅನಿ ಮಾಲುಗು ಇಚುಗೂತಿಯಲು ನಿ ಅದಗರಗದುನಿ ಗುದಗುತಿ ಲೋಗು ಫಿಗೋ ಲವ್ ಸೂ ಲಿಗಿಯ ಲ ಬುರಿ ಕಾತೈಲೆ ಓಗು ಬೈ ಲರಿಯಗ ಬುಯಿಂಗ್ಯು ಲೀದಾಂಗೆ ಮೊಯ್ಸೆ ಸಿ ಹೊಂಗ್ರಿಗೆ ಲು ಹದುಗುನಿ ಲರಿಯಗ ಕ್ರಿಸ್ತು ಲಾರಿಗೆ ಮೀನಿ ಲ ಲೀರ ನ್ಯೂಬು ಹೇಳಿ ಲಾ ಕ್ರಿಸ್ತು ಬೋ ವಗು ಲೂ ಲಗು ಮುಚಗುವಾಗದುನಿ ಈಗ ಬುರಿ ಲೇ ಲಾ ನಿನ್ನ ಹದಗರಗದಿನಿ ವ ಅನಿ ಮಾಲ್ ನೋ ಲೀಚುಗು ಇಸೇರಿ ಲೆವೆಯಗು ಲಿಗೆ ಲುಗುಂದ ಬೈ ಬುಯಿಗಿ ಲೂ ಲರುಮದಗದಿನಿ ವ ಲಿಗಿ ಬುಗೆ ಲಾವ್ ಲೋ ಹೆಸು ಕ್ರಿಸ್ತು ಆಬಾ ವೈಯಾಸು ಲೂ ಸೂ ದಾ ಲೋಗು ವಫಿಗು ಸುಂ ಫಾದ್ರಿಗು ಹುರಿಯು ಸಾಗುವೇಯು ಹದಗುನಿ ಆಬಾ ಮೇಮೆ ಅದಗರಗದುನಿ ಲವ್ ಸೂ ಸಿಯ ಲಾ ಲಗಿದರುನಿ ಅದಗರಗದುನಿ ಲಿಗಿ ಅಫಿಗು ಆಹಿತಿ ಹೆಸು ಕ್ರಿಸ್ತು ಅಬಾರುಗುಣಿ ವೈಯಾಸು ಲೀಚಾಗು ಲೂಂಗ್ವ ಲೋಗು ಫಿಗೋ ಲೂ ಸೂಂದ ಅಬಾತಿ ಲಗಿರಿ ಬುದು ಸಿಯಲು ಅಬ ಲಯೂರು ಲೊಯ್ಗೆ ಲೋವೆರ ಬುಯಿಂಗಿಯು ಅನಿಹಿಂಗ್ವೆತೋ ಅಗುರಬಹ ಲೀಚುಗುನಿಯ ಬುಯಿಂಗಿಯು ಲಗನಿಯು ಲಾಬುಗಿಯೋ ಲುಗುದಿ ಲವ್ ಲದಗರಗದು ಅಬಾನಗು ವೈಯಾಸು ಅಬ ಲಬು ಇದುರಗದುನಿಯ ಲಾನಿಗು ಬುಯಿಂಗಿಯು ಸೂ ಸೂಯಿ ನಗು ಬೊಯ್ ಲೂ ಸೂಂದ ಚೋರು ಲುಮುತಿಗಿಯೆ ಸಿಫ್ರಿ ಸಾಂದು ಕಾತೈ ಮೇಮೆ ಲಿಗಿಯ ಓಂ ದಾಲೆ ಲರಿಯಗು ಲಾರಿಗಿಯೆ ಲಾರಿಯಾಗ
4: ಮರಿತ
2: ತಾನ್ ಲುಬೈಲೆ ಫೆರುದಿನ ವಾಲಿ ಫಿಗೋ ಲೂ ಸುಂದ ಮೆಮೆಗೆ ರೂ ಆಲಿ ಆಮು ಅದಕರಗದಿನಿ ಲೋಗು ಫಿಗೋ ಲಿಗೆ ಲುಬೈ ತಿನ್ನಿದು ಹೇನು ಲವ್ ಲೋವೆ ಕ್ರಿಸ್ತು ಲೋಗು ಗುರುವ ಗಯ್ಯರ ಹಲಿ ವೆಬೆಲುರು ಲೀದು ಫುಲಸುಲೆ ಸಾಂದು ತಿಮಾಬೈ ತೋಯಿಗೆ ಬೇಲು ತೋ ಮೇಮೆ ಲೂಗುಬು ಕ್ರಿಸ್ತು ತರತಿ ಅಬ ಇಸೇರಿ ಇಮ ಓಂ ಲೂಮು ಬುಯಿಂಗ್ಯು ಅಬ ಇಮಲೆ ಅನುಗು ಬಲಿವ ಲೀದು ಇಬಗರಿ ಮಗು ಮುಚದಿತ್ ಹೆಸುಸು ವಫದ್ರಿಯ ಬೊಯ್ ಇಂಯು ತುಮಾತಿ ತೀದ ಲೂಬ ಬುಯಿಂಗ್ಯು ಲಿಗೆ ಲೂಂತಿ ಲುಬೊಯ್ ವಯ್ಯರ ಫದು ಲೂ ಬುಯಿಂಗ್ಯು ತಾವು ತರುಮ ವನಿಗಿ ಲೂಮ ಲವ್ ಸುಂ ವಫಿಯೆ ದೆರೆಗದಗು ಲುವಾಗು ಹರುಮಗದ ಲಾರು ವನಿಗಿ ಲು ಮಸಂದಿರಗು ವಮ ಓಂಗುವ ಲವ್ ದೂರು ಲೋಗು ಫಿಗೋ ಲಾರಿಗೆ ಲಚಿಬುನುವ ಲವ್ ದೂನ ಹರುಮತ್ ಈತರ ಮೇಮೆ ವಮ ದೆರೆಗದಗು ಲೀದ ವಫಿಯೆ ಮಸಾಂಸಿರ ಗುಂಗ ಲೀದ ವೆಮೆನಿಗಿ ಲುಗುಂದು ಲಗುಫುಲಿ ರುಬೈ ಲಾ ಬುಯಿಂಗ್ಯು ಲೆ ಫುರ ಮಾಸೆ ಲಾ ಅಲಿಬು ಲೂಂತಿಗಿಯೆ ವಾಫಾಗು ವೀದಿರಗು ನಿಯ ವೀಬಿರಿಗು ಲು ಹೀಸಿ ಹಬು ಹಮ ಲುಮ ಲೂ ಹದಗು ನಿಲೆ ಬುಯ್ದು ಬುಯ್ ವಗಿ ಅಫಿಯತಿಯ ಮೌಲು ಮೂತಿ ವಫಲರುನಿ ಹೆಂಪುಲು ಹಾನಿ ಹಾ ಹೆಚ್ಚು ಬಣ್ಯ ಲು ಮೀತಿ ಹಮ ಅಲ್ಲಿದ ವದ ಮುರಿದಾಗು ಲುಬರಗೆ ಲೀರ ರುವ ಮಗುರಸು ಹೌ ವೀಬಿರಿಗು ಗುವೆತೋತಿ ಮಲ್ಲಾವು ಅರಿಹ ವಮ್ಮನ್ನಿ ಲೋಗು ಯರಫಲಿಲ ಲುವೆಯಿರುವ ಬುರೆಮೆ ಹೆಸು ಕ್ರಿಸ್ತು ಲುಗುಂದು ಆಹ ವಸಿಗಿರ ಫಿಗೋಹ ಲಾ ವಗುಂದ ಲಾರಿಗೆ ವಸುಬುದಿರುನಿ ಇನರುನಿ ಹೂವಲೆ ಆಮು ಲುವೆಯರಿ ಅದಗರಗದುನಿ ಲು ಫೆರುದುನ ಲಾನಿ ವಫಿಗೋ ಅಬಾರು ಗಾಲಿ ಕಾತೆ ಲು ವಗುರ ಬಹನಿ ಲು ಲಘು ಸೆರಗದುನಿ ವ ಬುಯಿಂಗ್ಯು ಲವ್ ಆಬ ಲನೆರಿ ಮೈ ಗಣ್ಯು ಲುಮ ವಾತು ಗೆಮೆತಿ ಲೆ ಲೂ ಬೈ ಲಗ್ರಿ ಚಗುನಿಯ ಲಗನಿಯು ಬುಯಿಂಗ್ಯು ದಾಲೆ ಲದರ ಅಗುನಿ ಆಬಾ ಗ್ರಿಗೆ ಲಿಲುರುದು ಮೊಯ್ ಸೇಸಿ ಲು ಞೆ ಹಮ ಬಿಯಮ ಅವರು ಗೆ ಫೇಯಂತೆ ಲುವಗು ಅರಿಯಂಗತಿ ಲಿಲುರುದು ಮೊಯ್ ಸೇಸಿ ಲಗು ಲೂ ತಿಲ ಲೋವೆ ಗ್ರಿಗೆ ಲಿಗಿ ವೈರಿತಿ ಮಾತಿ ಸೂಫ್ರಿ ಲೆ ಅದಿನ ಬೈ ಹಾ ಮೆಬೆರೆ ಸೆ ಬಾಯ ಲಾವ್ ಲಿರ ಬುಯಿಂಗ್ಯು ಮೆಬೆರೆ ಸೆ ಹಗಿಯ ಲವ್ ಲೀತ ಅನ್ನ ಬಹ ಮೈ ಸಿಫಿರಿ ಸಾಂದು ಲೆ ಹಿಂಸೆ ಅಬು ಬೈ ಹೋ ಲೀತ ಹೆಸು ಕ್ರಿಸ್ತು ಲಿಗೆ ಅಚೌರು ಬಲಿ ಲಿದರದು ಬುಯಿಂಗ್ಯು ವಾಮ ಲೆ ಅರುಮದ ಗದ ಬಲಿವ ಲಿಗಿ ಬುಗಿ ಸುಬುದಿ ವಮುತಿ ಲಿಗಬುರಿ ವಬುರೆ ಮೆ ಬುಯಿಂಗ್ಯು ಲೆ ಅರಿಯಂಗು ಬೈ
3: او نه لوبو ای لبایی چه بیدن یه گریگی او نه لوبو ای لفایی ره بیدن یه لابو حفیقو
2: آرین اگه تیگینی
3: نگو سره بیدو با یه نمو تونیه
2: فو گیا با گریگی لیه واغو تی لابر حلیگانی بوینگیو لیه وینگوان بای هری تاگو هما لوگ بوری ویو لیه سگو حلی بای دان میحا لیه هرسی بیرو بالی لارو گونگا ویری تی میحا حسوفری رون لی دون دان لگی آنی اواندا همو تی سون کاتی لاو گراسو آنیا هی هی داگین انا بوا تینیا او سی رو هاگی اووری با لگی بوگین گوری رو گو لدگا خی بوگون لوم کریست هی بیری سوفری تینیا لدگا گما داگو هما هما ها اووری با بانیا او سی رو نیو گوده میها بوتن میها هون ها فوری سرگو بانی ایگر گواگ داتن هون گوا لاو گون دانی نو لگی دارون لے هوما بای هوای سبو دینیو هومای لوگا نیهن لا کاتی هوما سیلو لے بویتی ماتی لے سیان بای لگی دارون هوای گوانتو آتی مفری دیره هما ای لبایی تی همینی گین لواگو بوینگیو لگون دو هرس بیرو با آبا آن ویبو افای روح سیلو گگور آسو هما لولاری گین میلان هاوان دونی آسو فریرونی کئیسی لبو سیرو بوینگیو کیار آلام گا هرس بیرونی فراما سلے لون بای لیچونی بوینگیو هون سیلو تارین هنه لنر بوینگیو لگو لگیری بدن کریستو بو وگون
3: مالا هلی افا گیم بی لیلو بی لیابی مدار سه هگو بای سرابی دام Ahi le nariche lo bando de bilago la fiñe, la paga li du. Ahi le fere dira la fiñe, magunda abadina lum.
2: Wagia, mitra anti wa kai grige ha, agiri budubanya hari gong. Aba he fere diru, ha dangieti wa ha esefru banya, la duga a fiñe.
5: Hebreos capítulo 11
2: A fiñe ni, a chouru ni le gumuti, logu wabihi bailan le wagura bubai. Loma wachouru ni le gumuti logo anire in laburi kate lausun marihi wamani. La duga hafinye wagochago lagunda arube i buingi uhao. Lau afinye ni wasubudirei logo buingi ula adugu bali ubo laru gulereru. Le luboiti ubo ule warihu bai kwento. Mama lida angine kate ile meha arihu bai la dugu. Lau lafinye aveli lichigaba adagara guduni buiti mati sugu lau le La dagara gadu bai kai lu buingiu. Lige le resi biru bali buingiu kai si richagwati. Aba le resi biru ni la dagara gadu. Lau sun lu bai ti hilala aveli. Aniya guwa adimureha lau lafinye. Lau lafinye enoku la nugu wa sielu mwenga. Ani madarin wati lugubu lugundu buingiu anugu bali. Ani tarin hen le reru buingiu logu lubarage bai la meha la nugu enoku gunda la buingiu lau ya ubo wogu. Ani siyente lagunda aru buingyo wao ahin mafinye wabai luago. Lugundu lun wayarafadu lu buingyo, gasu wafinye ru luago, anihe ila ani lichu kubala afaye iruaha haa alu habali. Lau lafinyo noe, na le lawisa rubali buingyo logo ladaga rubala aba onwe bugura, lau sumarihi gili lagura, aba ladugu ni le lubaibu buingyo. Aba ladaragun aba onwe bugune, Lun la salbaru hau suntila na luba. Itara linya la siya diruni noe ubo. Aba luba ile resi biruni buingyo kaisi aba wagiri richagwati logo lafinye. Lau lafinye Abrahamu dale lagua rubai buingyo lun luligiru ni lagaira lulidi lidong amu flaso le framase lubai lun. Aba ladugu ni le lubai buingyo. Aba lafu idun lagaire gine ibidi uga lun halinyo mbai ila. Aba lagana un lida iseri flaso ligia Lau sun terecha la nye, la diga la finye. Aba lagana utida ankiyapu, ligia meme ginye, la diga ba isaku, le liro iluma hakovu, le libari. La diga resibi hamuti la, furama ase meme ligia, luma gye buingyo. Adiga lumuti Abrahamu sun lira, la diga agura bahala lebeluru lidon, lubuidu uburu gule, derebu gubai, ebu. Uburu gule la diga be buingyo. Lau ginye tafinye sara, lau sun meha waiya rutan, Lun tagarudun, resibi tuere ilumage buingiu, lun tagarudun. Garudu aba irahu ladiga tafinye run luago, lagufli rubai la buingiu le frama se lubai. Lausun lubai ti waya le la Abrahamu, lun garu la. Nyubu iti lun gadiga wagumbui la sarago. Kei waruguma hasiye lubanya, kei ginye lagu burisagon le larubai beya le sinyabai labahudun. Hilagu atiyan sungurige haa, Meresi birunga hamo isun le frama se lubai buingi hon. Gama lumon, ari hamuti liabu indise gen, ani aba hasubu diruni. abati harinya gun logo mama la hagaira ubule hayabu irigunya la ebeluha kisi terencha ya ubo grige harita gumanyaita arufu dahamuti logo halu hameme la aba agaira lu hagaira me lu hamuga fulasula le nyinge luboy hafuri da hagaira boy le halu haboy gayarati hamuga hagiri budu hari gonyehi aba buga agaira buy tumati habuse ruboy agaira le sieluboy ligie uo luboy Nibuse gari la buingio, luhabugi ute boi la. Aba laranseru, aba uburugu, aba. Tamehale laucha gubali buingio Abrahamu, laularia gulun, lulafaru ni lireule Isaku, hila gubailun la dagara guduni lun, afinya memeti luagu buingio. Rugu atiebe lungwa, luledere geruni, lireule abanaguti. Lausun aria gali la buga, buingio lun luago, saragumela la duga wagun lidange Isaku. Subudiri gulinyali Abrahamu logo gabafula buingiu lun lasara gudni hilanya lidange uweni anita garo yebe la duguni buingiu la ulichuguni Isaku lari gulu Abrahamu lubaregen yebe lafaruni la ulafinye Isaku framase luboy abininuni lun hakogu luma Esau la ulafinye hakogu dame hale lowe la binilumutika aba hadange lirahunyo Jose aba ladimure han logo lueri gubuingiu Ragunyu logu ligiri lubadu. La ulafinye Jose, lubarege boy lungi, ariangati logu hafri tubala, Israeli na hiptugi. Ariangati ligia, lunghanuguni labu hamagwa dame le, higiruni fulasu ligi. La uhafinye lagubri kumoisesi. Dale lagurinya hobi, aba haramu duni logu uru wahati. Laduga harinyi logu, buitume reula. Manufudetinya lue iluru dule, lichukubwe uruwe. La ulafinye Moisesi, dale wugiri hali, maa tilula nugunua kaisi, tirau lirau, luruwe tehibdu. Hime ilumuti, la sufri ruhama lumutu niye buingiu, lubaregen lagano mbuidu, tida luba uruwe to lani na figo. Risi timati la sandira gulungwa, la ulasufri ruhu unabuguni, luwegen Kristu le lumbu iliabwi. Sigulau lagano, lida sun lirisi ehibdu. Lugundu, Loga faye ruwaho le lumbe lichu ni buingyo lun, lichi gai laritagu. La ulafinye Moisesi logo buingyo, aba ligiru ni Egiptu, manufu deiga lue iliganyu ruwe. Reide iti, dereka dagulida laritagu, kama hamuga, aria gulinya lu buingyo le marihimbe. La ulafinye Moisesi, la digi fedu le giribe lue yiru eseforuni. Aba launa ha, abahisha guwe, tubene rihaba Israelina, Lau hito ludame la le lasugru angeli le lanin oweni. Mafaru la mga niyaba hagirima Israelina. La duga hafinye Israelina, sugu hamuti barana funati eibugena kama hamuga mua le mabait. Danti le habuse rumbo Egiptu na lunginye hasugru kai hagia aba ladoro guduna hau, aba hanyaradagu. Lau hafinye Israelina logo buingyo, aba haibugun geyego lau lubarieru uburugu heriko, Sag binafu logo seduweyo. Aba leiguadun loba lubarieru uburuguligi. Logo tafinye rabu tomeha horu mowe tubai uwa rahama haa magamba dibanyo. Laduga taramu dunia aria hatinya Israeli na tubi. Kaba hamuga kate inariyak? Logo beidanu lun naburuha logo hedion. Baraka, Sanson, Hefute, Davidi, Samueli luma hawagu profetagu. La hafinye Ganye iti ya buri fulasu, aguma diha hagi ya buidu. Resibi hama ile frama seluba ibuingi uhongu. Darulu mutibuingi uhayuma linyu uhawai. Nyeguti ya watu gemeti hanerimeti. Sefu tiyalue hafara wagun hilagu baitao efeng. Aba heredun hamere banyi. Nyubu itinya lugabafu banyala uriburugu, aba haganye reguni ya hagani. Nyenye nuhurinya saragda watinya hadunhenyu lidange owe ni hongu. Anyehe gine hibiri, Hilagwa tinya leda lueri asufuri uni maha tinya higira wagudniwa. Lugayara abaila hagu yugun lido ngaba ibagari le buitimati. Hibiri afaga tinya lehera hon hao. Aba ichuni agira waguni lau gringri luma adairuni frisu. Afara wagua tinya lau dubu asira hoa tinya hamida hamagwa. Afara wagua tinya tau efeng rede itinya eibu ganyahatugu darugu hau wagua. Larugu haura mudun, luma haura gabara. Gudeme tinya meha, nidiheri tinya meha. Ouse ruwa hagia uriba. Madina lumuti nya meha ubo ugrigia buri buiti nya hagi. Aibu ganyatu ga hanya meha lidam buri fulasu magairawat. Arabu lidam buri lagadabu gen dubu wainamuti luma lidam buri huyule muarugut. Sun hagiya lau sun buidula afinya nile hawagu boy ligibu ge buingiu. Meresi biru hamuti le meha frama sewa liboy. Laduga aranse libuga buingiu abakati buiti mati won. Lun lida ruguba la aba wama abuidula sun suina gubi.
5: Hebreos capítulo 13.
2: Hinsi ego meme huma huma guakaisi ibirigu. Mabule ida humoye lu hebela gudunia achilurutinya hubinyo la ugundani. Saragu hanya grigia ruhanya ubaru hon angelegu la uhadugni kate ile ibidinyo hon. Harita go huma hawagu adurutinya kaisi kubairi gu hamu gaginye hadurunya la hama. Harita go huma hawagu ha asufri ubanya kama hamu ga hasufri ya uwara hama. Inebela marie hun sungube. Lunti ginye hagufuliru umarigu hama gualao uwarani. Lugundu lagusera gudubanya ninye buingyu ha agamari dutinya mamari edunga hama ha agabara habanya. Mishika huma inhinsi habu logu sensu gunda huma lao le humat. Lugundu lichukube buingyu le emeke irubai hun. Arinya gali.
3: Naume irubadi hun, migiru nubadi.
2: Kayara ati lubaiti warinya gun lau afinya ni.
4: Nabule mabungi litere kubalena, manufu za badina. Kapati kayara hama agiriga diganalu.
2: Harita kwa huma hawagu ha adunte habalu, hapuriche bali luganu te buingi hun. Samina huma alibuguru, italinya la meha habagari ani aje ya huma afinye. Masansi raguti ligaburi Yesu Kristu. Ligie meme gunyaru, ugunye, luma, sunada. Meye dagwaga da huma hungwa lun amu luujari arufu dahani. Buiti mati lun teresi birun wawani ere lau lisi habu buingyo. Mama lau wagufulirun lau luru duburi logut egini. Echu niligia miya buiti lun ladigba la buiti hong ha afala rubalin. Sinyati gafana hama fadirigu ha eseri widubanya tida hatempulu huriyu lida agien atakara gaduni le ichugubu iluago wani lataru. Belugu da lumuti hafadirin huriyo le inyu tumabwe hata anima alugu lidon fulasu sandu timati. Barilei atakara guduni luagu figo. Ahenti hagubu anima aluhagia bogu ditu ikiampu agai lagudu. Itara linya ginye bogu di loyu burugu lowe hesusu lulachibu ni wafigon laulita guanare. Kaimo luboiti lung hesusu bogu ditu ikiampu agai asufuru reina unabuguni logo liri keisi la sufuri run wawagu. Lidan uba ule, uwati ni yaba uburugu wama le adura roti lu sunda. Walu hanye uburugu le lumba inyehi badi wala lari gen ibagari le. Ligia lunti luba iwichugu etengi uni lubu ingi sunga da lida nge Yesu Kristo. Etengi uni ligia, ligia luu yeri boi atakara guduni le labuse rubi buingi wama gen. Ruwama luba iti uweri guni lun lao wayuma. Mabule ita huma hadugu nile buiti boy. Luma lun hafare iruni humati hada haa mibihi bany. Lugundu ligye burikate ile awwe lagunda arabu ingyo. Kakambati huma hon haa arufuta habanya hon. Derege kwa huma hungwa hon. Lugundu hagia oni kirubaru huwani. Ani keisi hasubu diruni gasu haguserun ligibu ge buingyo logu honi kirunu. Hocha huma lun metere gudun humani hawadige mari. Lugundu mabui dubwe hamuga ginye lira hun. Afuri ida huma lubu ingi wawagu. Choru wamuti logo darangi lanyu linya la warita gun. Kei busiye wabwe buidu la wawuserun lida sunkate. Amuri hatina huma luhayumaragu lubu ingi lunga yara abay la nidi arihang madisa. Ayumaragu watina lubu ingi lelani na darangilo le ginye asara gudubalin wabure me Yesu Kristo. Lida nge oweni honiri mudun le weriti mabwe. Le achoro rubalin lidara dubu ingyo laulita. Lun luwadik maridu hida lida sunkate lida nge Yesu Kristo. Lungayara abayla hadigni lugunda. Weriguni lun Kristo lun sunda itrala. Niduhinu ayumura guwati na lun heresi biruni dimure le abirha nalibu hun tida murusungara dato. Nasubu dira gudu nye ginye hun logu furiha lila waduhe Timoteo furisugugi. Ahinyumbu ifrese ನನಗೆ ಬೈ ನುಮಗುವ ದಾಮೇಲೆ ನೀದಿ ಅರಿ ಹೋಂ ಮಾ ಬುಯ್ಗ ನೀಯ ಹೌಸು ತಾಬುತಿಗು ಲಿಗಿಲಿಸಿ ಲುಮ ಹೌಸು ಈ ಬಿರಿ ವಧುಹಿಯು ಲೀದ ವಫಿಯೆ ಮಾ ಬುಯ್ಗ ಹಾಂಯ ಇತಾಲಿಯ ನ ಹೂ ಬಿನೆ ಲ ಬುಯ್ಗಿಯು ಸು ಹುಗುಯ ಇತರಲ
5: Santiago, capítulo 2.
6: Idu hinyu kaisi hugia la grigia ha afinye banyalagu aburem Jesu Kristu, levoiri gubei, mon lumuti amula hanugu aba grigia hawe hibiri. Kaibri hamagalu lebeluru aba vuguri lidon hadamuri, laubagu, golu tumadogu finutu, beluligie ginye aba gudemeti tau dogo huchecheru. Aha etenira lule finu beadura gubuidu, lunharia gulun.
7: Nyurubaya lida obaru buiti.
6: Harinya galule gudeme bay.
7: Bugu ya ready barara. O nyuruba ya muwarugu, nyuruga bugenu gud.
6: Hanugu nya aba grige amu loile aba. Ani hagusera gudunya lau luriba aritaguni. Niduhu nyu hinsia tenu, agamba hume katele. Ani odira lanya bungiu ha gudeme banyalida ubole lurisi hama lida hafinye. Lugien heresi biruni aruwe hani leframa se lubai hon ha hinsi ha bubanyalu. Ahi ti huguya, ruhu mutia gudeme tia lido busiganu. Mama funage risi tia haa vuriba bai hoseranu, ani baruhu mahu aduru hei na ligibu gionurudu. Mama funage hagia adimure habanya vuriba logu liri Kristu, le inebe bai hun, le umbai hedere gerago hungua. Ahi inaru ni lubai logu gufuli humani linyu agi lurudu kaisi tarinya gunilereru bungiu.
8: Hisi ala girigia bile di bungu, ke bisi ango bungua.
6: Buiti haduga. Ahi mama lubai aba lau hanugu ni sungurigia. Hadugu nya figo. Durugu ahumuti li lurudu bungiu. Lugundu ahi agufli ra aba gurigia lau sun lurudu. Igira lagunfli ro aba lida gen. Gaduru nti lagu ladura agu ni sun luguma di lurudu. Lugundu bungiu memele ariengu bai.
1: Magaba rahaba.
6: Arienga gatiginya.
1: Mafa rahaba.
6: Ahi lubai ti madugu gurigia agaba rahani. Gama lumon. Afara hati, midi ti laule lubai belurudu. Huguya luti hadimureha. Agaburi da hugia me kaisi lunti hagusera gudu lau lurudu le esefuru baliwa loi lubafu figo. Ha magude me habu banya hon amu, magude me habu begien bungi hon lida me veyu lani na guseruni. Ayin hagude me habu banya, buidu be hafridu lida me lidani a guseruni. Niduhenyo, kasa hula la ringu grigia logu afinye la, ahin madugu ni kata lu larufuduni. Gayara tifunage la salbaru ni afie ni ligia. Kai hamuga gwento, anihe aba iduhi uguri ovuri emegi ruti dugu luma igini. Larenga aba hida gelu.
7: Buidu la lidi bu. Darugu aba baugwa, ho bugeme.
6: En michu lumuti lele megi rubai lu. Kage hu la lira. Itara lien la susire du luma afie ni. Ahi marufu du hama grigia lau kate ile hadigbe. Afie ni labu gorugu itra linya ke abakate hilali. Hafu gani hebe arinya guti.
7: Buguya afie tibu. Au waduga numuti le buidu bai.
6: Au arinya gati nalui duhe iligia.
7: Arufu da baiti bafinye nu bogu di loi buiti le badugu bai. Narufu da ime na finye bu lau buiti le nadugu bai.
6: Afie tibu logu abarugunye la bungio. Buiti baduga. Gamalumun afie te gie mafie nu luagulira. Adada garahagia lau anufu de loi. Mahati boba finyeru, ibidio gotau bugele, logu hilanyu lia la lafinye grige ahi marufudu la laule la digbe. Resibi lumuti bungiu Abrahamu le wagusha, kaisi richagwa tiligibuge luagu le la digbe dan le laharu bai luyebe lafaruni isaku le liru hilagu bai kaisi adagara giduni. Ariha bali logu arufudalani Abrahamu lafinye laukate le la digbe. Ani nyubiti lafinye ludayari bai la laukate le la digbe. Itara lien lagunfuliru le borunwa njibaitida lereru bungiu.
8: Afinha timenha Abraham logo bungiu. Aba labahu du keisi gugiri richaguati.
6: Nyarinha muguati logo Abraham lumada bungiu. Ariha humali lubaiti logo richagua labu giri logo buiti lela digbe. Ani mama regu logo lafinha. Ligia meme meha asusere dubai tuurabu. Tohoru lida dan le suguhalbe. Resibi lumutu bungiu keisi richaguatu logo kate leta digbe dan meha le tarufu dune tafinha lautaramu dune luna glegu hosue. Abatidi regunia luha giri budu lida gen amu uma. Itra ke hilanyu lia la ugubu ahi uotubai uani lida. ilanyu liye gine hafinye ahen marufu duhuma laukate buitile hadugbe.
5: Santiago capítulo 3
6: Nidugenyo, molu mutia nyahe la sarago hida ichagu tien hongu arufu da tien melereru bungyo. Lugundu subudi humali logu deregu da timaba ila wagusir wagudun, wagela arufu da habe. Sun wagia charati wa. Ahe anihi lube aba grigia masharuti lida lela ringu bay. Aba wugiri buiti legu muti ligia. Legie gayara bay labuguru ni sun lugubo. Talevichu gufu.
9: Estás escuchando Fe Lo Bíblica, la Biblia en español, inglés, garífuna y quechí.
6: Gayara te wabu.